ಮಬದನಿಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ದನಿದ ಬದರಿ ಗಮ ಬದೇ ಗಮ ಬದ ಗಮ ಬದನೆ ಯರಿ ತನಿದರಿ ತನ್ನಿದ ಬ